ಕೆನ್ನರಿಯೋರ ಮತ್ತಾಕೆ ಮೇಲಸೆ ಉತ್ತಪ್ಪನ ಓ ಸಂತಾನೆ ಇಸನೆ ಕ್ವೇ ಬದಲನ ಸಕ್ತ ಯ ವಿಧಿ ಕಾ ವಿಧಾನ ಅಪನಿ ಲಡ್ಕಿ ಕಾ ಅತ್ಯಾರ ಬಣ ಬೈಠ್ಯಾ ಇನ್ಸಾನ ಸಬ್ ಕೀ ಕರಣಿ ದೇಖ ರಹ್ಯಾ ವೋ ಭೀತರ ಬೈಠ್ಯಾ ಭಗವಾನ ಹೋ